ಮಂಜುವದನ ಕುಂದರ ದನ ಮಂದ ಗಮನ ಮಧುರ ವಚನ ಗಗನ ಜಗನ ಸೊಗಸುಲಲನವೇ ಬಲಿಬಲತೆ ತೆಲಿಪೆ ಚಿಲಿಪಿ ಸಿಗ್ಗೇಲನೆ ಚಲಿ ಚಿಗುರು ತೊಡಿಗೆ